ಸರ್ವಕಾಲ ಜಯ ಪ್ರಸಾದ ತಿರು ರಹಿತ ಧರ್ಮ ಸದಾತ್ಯ ಪ್ರಸಾದ ಆರು ಕಂಚಂದೇಹಿ

ಯಂತ್ರ ನಮ ಇಷ್ಟ ಇಷ್ಟೇ ನಮ ತಂತ್ರ ತಂತ್ರ ಸದಾ ಸಚ್ಚಿದಾನಂದ ಸರ್ವಂ ಪರಣಾಸಿ ಅನೂಪೇ ರೂಪೇ ಸಮಸ್ತ ನಿವಾಸಿ ಸದಾ ಸಿದ್ಧ ಬುದ್ಧ ವೃತಕರ್ತ ಅಧೋ ಊರ್ಧ್ ಅರ್ಧಂ ಅಘಂ ಉಘರ್ತ ಪರಂ ಪರಂ ಪರಮೇಶು ಪ್ರೋಷ್ಪಾಲಂ ಸದಾ ಸರ್ವದಾ ಸಿದ್ಧ ದಾತ ದಯಾಲಂ ಅಚೇದ್ಯ ಪೇದ್ಯ ನಾಮ ಅಕಾಮ ಸಮಸ್ತಪರಾಜಿ ಸಮಸ್ತಸ್ತತಾಮಂತಿರಾಜೂರ್ಚಾಚರೀಶಾಂದ ಜಲೇ ಹೈ ಥಲೇ ಹೈ ಅಪೀತ ಹೈ ಅಪೇ ಹೈ ಪ್ರಭು ಹೈ ಜೂ ಹೈ ದೇಶ ಹೈ ಅಪೇಶ ಹೈ ಕುಜಂಗ ಪ್ರಯತಿಶಾಂದ ಅಗಾಧ್ಯ ಅಬಾಧ್ಯ ಅನಂದಿ ಸ್ವರೂಪೇ ನೋ ಸರ್ವಾನೆ ಸಮಸ್ತ ನಿಧಾನೆ ನಮಸ್ತು ಧರ್ಮಾಥೆ ನಮಸ್ತು ಪ್ರಮಾಥೆ ನಮಸ್ತು ಅಗಂಜೆ ನಮಸ್ತು ಅಪಂಜೆ ನಮಸ್ತು ಅಕಾಲೆ ನಮಸ್ತು ಅಪಾಲೆ ನೋ ಸರ್ವದೇಶೆ ನೋ ಸರ್ವಪೇಶೆ ನಮುರ ರಾಜ ನಮ ಸಾಜೆ ನಮ ಶಾಹೆ ನಮ ಮಾಹೆ ನಮ ಗೀತ ಗೀತ ನಮ ಪ್ರೀತ ಪ್ರೀತ ನಮ ರೋಗ ರೋಖೆ ನಮ ಶೋಕ ಸೋಖೆ ನಮ ಸರ್ವ ರೋಗೇ ನಮ ಸರ್ವ ಭೋಗೇ ನಮ ಸರ್ವ ಜೀತಂ ನಮ ಸರ್ವ ಪ್ರೀತಂ ನಮೋ ಸರ್ವಜ್ಞಾನ ನಮ ಪರಮತಾನಂ ನಮೋ ಸರ್ವಮಂತ್ರ ನಮೋ ಸರ್ವಜಂತ್ರ ನಮೋ ಸರ್ವದೃಶ್ಯಂ ನಮೋ ಸರ್ವಕ್ರೀಶಂ ನಮೋ ಸರ್ವರಂಗೇ ದೃಪಂಗಿ ಅನಂಗೇ ನಮೋ ಜೀವ ಜೀವಂ ನಮೋ ಬೀಜ ಬೀಜೇ ಅಖಿಜ್ಯೇ ಅಭಿಜ್ಯೇ ಸಮಸ್ತಂ ಪ್ರಸಿಜ್ಯೇ ಕೃಪಾಲಂ ಸ್ವರೂಪೇ ಕುಕರ್ಮಂ ಪ್ರಣಾಸಿ ಸದಾ ಸರ್ವದಾ ಹೃದ್ಧ ಸಿದ್ಧಂ ನಿವಾಸಿ ಚರ್ಪಟ ಛಾಂದ ತ್ವಯ ಪ್ರಸಾದಂ ಅಮೃತ ಕರ್ಮೇ ಅಮೃತನ್ಮೇ ಅಖಲ ಜೋಗೇ ಅಚಲ ಭೋಗೇ ಅಚಲ ರಾಜೇ ಅಟಲ ಸಾಜೇ ಅಖಲ ಧರ್ಮ ಅಲಹ ಕರ್ಮ ಸರ್ವಂ ದಾತ ಸರ್ವಂ ಜ್ಞಾತ ಸರ್ವಂ ಪಾನೇ ಸರ್ವಂ ಮಾನೇ ಸರ್ವಂ ಪುರಾಣ ಸರ್ವಂ ತ್ರಾಣಂ ಸರ್ವಂ ಭೂತ ಸರ್ವಂ ಯುಕ್ತ ಸರ್ವಂ ದೇವಂ ಸರ್ವಂ ಪೇವಂ ಸರ್ವಂ